ಪ್ಲೋತ್ರ ಮೇಲೆ ಮಾರ್ನ ಓನ ಲೋಕ ಪ್ಲೋತ್ರ ಮೇಲೆ ಓಕೆ ಓನ ಕಣ್ಣು ಮುತ್ತು ಪ್ಲೋತ್ರ ಮೇಲೆ ಮಾರ್ನ.